ಕತ್ತಿಟ್ಟೆ ಧ ಧದಿಂದ ಕತ್ತಿಟ್ಟೆ ಧ ಧದಿನ ಕತ್ತಿಟ್ಟೆ ಧ ಧ ಧದಿಂದ ಕತ್ತಿ